ಜಾರಿ ಖೇಲ ತಮಾಷಾ ತುಂದೂಕಾರಿ ಬಾಜಿ ಖೇಲ ಗಯೆ ಬಾಜಿಗರ ಜ್ಯೋ ನಿಸ ಸುಪ್ನ ಪಖಲಾಯೀ ಹೇ ತಿನ್ಕೋ ತಖತ ಮಿಳಿ ಬಡಿಯಾಯಿ ನಿರ್ಪೋ ಮನ ವಸ್ಯಾ ಲಿವಲಾಯಿ ಖಂಡಿ ಬ್ರಹ್ಮಂಡಿ ಪತಾಲೀ ಪುರಿ ತ್ರೇ ಪವಣ ತಾಡಿ ಲಾಯೀ ಹೇ ಸಾಚಿ ನಗರಿ ತಖತ ಸುಚಾವಾ ಗುರುಮುಖ ಸಾಚ ಮಿಲೈ ಸುಖ ಪಾವಾ ಸಾಚೆ ಸಾಚೈ ತಖತ ಬಡಾಯಿ ಹೌ ಮೈ ಗಣತ ಗವಾಯೀ ಹೇ ಗಣತ ಗಣಿಯ ಸಹಸಾ ಜೀಯ ಕ್ಯೋ ಸುಖ ಪಾವೈ ದೂಐ ತೀಯ ನಿರ್ಮಲ ಏಕ ನಿರಂಜನ ದಾತಾ ಗುರುಪೂರೇ ತೇ ಪತ ಪಾಯೀ ಹೇ ಜುಗ ಜುಗ ವಿರಲೀ